ಆಕಾಶವಾಣಿ ಇಂಫಾಲ್. ಹೌಸಿಗ್ ಲೌಬಿರಸಿ ಲೈಬಾಕ್ ನಿಂಗ್ ಬೈಶೈ ಕುದೋಲ್ಗೆ ಆಹನ್ಬದ ಬಿ ಕುಂಜಬಿಹಾರಿ ಶರ್ಮಗಿ ಖೊಂಜೆಲ್ದ ನೋಂಗ್ಥೊಂಬಂ ಮಂಗೋಲ್ ಜಾವು ಮೈತೈನ ಸೈರಿಂಗ್ಬ ಅಶುಮ್ನ ಸೈಹೌಬ ಇಶೈ ನುಂಶಿರ ಪೊಯ್ರೈ ಲಂದಂನೇ.